ಪ್ರೀ ಚತುರ್ದಸ್ಕಂತ ಕಾಲ್ಪ ಹೇ ಬ್ರಹ್ಮಾಪತರ ಕಾಲ್ಪ ಹೇ ಶಿವಜು ಅವತರ ಕಾಲ್ಪ ಹೇ ಕರ್ ವಿಷನ್ ಪ್ರಕಾಶ

ಕತ್ತಲಿ ಕಾಜ ಮೇಲೆ ತ ಮಸ್ತಕಲಾಯ್ಯ ಕೂಡಲಾಲ ಚೀಟೆಗೆ ಮಲಕ್ತಿ ಆಯ್ಯ ಫಲ್ತಿ ವಿ ಉಪಾಯ ಜಿವೆ ಹಿ ಕಾರ್ಕಮಾಯ್ಯ ಹೋವೇ ಪೂರ್ವ ಲಿಖಿಯಾ ತುರ್ತಿನ ದೀಪಾಯ ಮಾ ಥೋಡಿ ಸೇವ ಗವಾಯ.